0: ಕದಂಬ ಕನ್ನಯ್ಯದೇ ವೈಯಮ್ಮ ಕೋವ
1: ಶಿವಜಿದಾದಿ
0: ವೈಶ್ಯಾಮದಾಸಿ ವೈಶಾದಾದಿ ವಯಾಜಾದ್ವಾದಿ ಶ್ರೀನಯನ ವಾಜಿರ ಸೌರ
1: ಗೋಪ ನೀ ತಾಳೆ.